ಸಂಕುಲೆ ವಿಭಕ್ತವಾಸಿನಃ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ತ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೇಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ವಜಾಮಿ ಭಾವವಲ್ಲಭಂ ಕುಯೋಗಿನಾಂ ತು ದುರ್ಲಭಂ ಸ್ವಭಕ್ತಕಲ್ಪಪಾದಪಂ ಸಮಂ ತು ಸೇವ್ಯಮನ್ವಹಂ ಅನೂಪರೂಪ ಭೂಪತಿಂ ನತೋಹಮುರ್ವಿಜಾಪತಿ ಪ್ರತಿದಮೇ ನಮಾಮಿ ತೇ ಪದಾಭ್ಯ ಭಕ್ತಿ ದೇ